are listening to Home 92.2 FM. Home is a feeling. Surilala nada da thom ta da thom ta da thobina yottera nrittirate ಕೃತಕುಗುಥೋಕುಗುಥೋಗಡದಾತಿಗೆ ತಾಳ ಕುತೂಹಲ ಗಾನರತೆ ಧುಕುಕುದು ಧುಕ್ಕಡ ಧಿಮಿತಿಮಿ ತತ್ವನಿ ಧೀರ ಮೃದಂಗನಿನಾದರದೇ